ನಚ್ಚತ್ತಿರ ಆಗಿ ಬಂದರಿಯ, ಇಲ್ಲೇ ತಿಂಗುವ ಆಗಿ ತೋರಿರಿಯ. ಸಂದೆಯ ಜಾಮನ ಬೆಳ್ಳಿಯ ಬೀಸಲು ನೀ, ಸಂದೆಯ ಜಾಮನ ಬೆಳ್ಳಿಯ ಬೀಸಲು ಮಾಕೆ ನಾನಿನವ ನೋಡಿದೆ. ಕಣ್ಣುಗ ಬೀತು ನೆತ್ತರು ಕಲಂಕಿರ, ಕಣ್ಣುನ ಸಿಂಗಾರ ಮೈಯ ನಿನ್ನ ಕಣ್ಣುಗ ಸಿಂಗಾರ ಮೈಯಾಕಿ ನಾ ಬಂದನೆ. ಕೇಪ ಈ ಕದೆಯ ನಂಗೀಗ.

ಸಿರಿದೇವಿ ನಿನ್ನ ಸಿರಿಯೋಗೆ ಬಾಲಿ, ಜನ ಎಲ್ಲ ಹೋರಾಟನೆ. ನೀ ಎನ್ನವ ನೋಡಿ ನೋಡಾದೆ ಒಪ್ಪನೆ ಎನ್ನಾಗ ಮನಸ್ಸು ಎತ್ತೆ ಅಟ್ರ ಅಂದು ನೀ ಒಂದು ನಿಮಿಷ ಕೂಡ ನೆನೆಸಿ ನೋಡ್ಲೆ. ನೀ ಎತ್ತ ನೆನೆಸಿದಿಲ್ಲೆ ಎನ್ನವ ಖಂಡಿಪ್ಪಾ ನೋಡಿದರೆ. ನಾ ಇಂದು ನೀ ಎನವ ನೋಡಿ ನೋಡಾದ ಒಪ್ಪನೆ ನಾ ಇಂದು ಮೊಗ ಮುಚ್ಚಿ ಈ ಕೇರಿಯೋಗ ನಡೆದು ಬಂದನೆ. ಅದು ಕೂಡ ನಿನಗೊಂದು ದೊಡ್ಡ ವಿಷಯವೇ ತೋರ್ಲೆ. ನೀ ಏಕ ಏನವ ನೋಡ್ದಿಲ್ಲ ಏನ ಆಯಿಸೇ ತೀರಿ ಒಪ್ಪ ಈ ಜನದೋಗೆ ಏಕ ನೀ ಏನವ ನೋಡ್ದು ಎಂದು ನೀ ಒಂದು ನಿಮಿಷ ಕೂಡ ನೆನಚುಲೆ. ಅಡ್ತೊಂದು ಜನ್ಮಾಂದು ಅಟ್ಟಲ್ಲೆ ನಾನ ಸಿರಿದೇವಿ ಕೂಡ ತಾನ ಇಬ್ಬುದು ಎಂದು ನಾನು ನೆನಚಿನೆ. ಅತ್ಯಂತ ಈ ದುಃಖವಾದ ಕಥೆಯ ನಂಗ ಈಗ ಕೇಪೋ.